ದೋರ್ ಲಬ್ಬಂಗ್ ತರಂಗ ರೂಪಂಗ್ ನಾಚ ದೋರ್ ಲಬ್ಬಂಗ್ ತೊರ್ಗ ರಾಜನ ನಾಚ ದೋರ್ ಲಬ್ಬಂಗ್ ಭೋಜನಂಗ್ ವ್ಯಂಜನಂಗ್ ನಾಚ ದೋರ್ ಲಬ್ಬಂಗ್ ತ್ವಾಶ ಅಂಬರ ನಾಚ ದೋರ್ ಲಬ್ಬಂಗ್ ಸೋತ ಮಿತ್ರ ಪ್ರಾತ ಬಾಂಧವ ನಾಚ ದೋರ್ ಲಬ್ಬಂಗ್ ಬರ್ತಾ ವಿಲಾಸ ನಾಚ ದೋರ್ ಲಬ್ಬಂಗ್ ವಿದ್ಯಾ ಪ್ರವೀಣ ನಾಚ ದೋರ್ ಲಬ್ಬಂಗ್ ಚತುರ ಚಂಚಲ ದುರ್ ಲಬ್ಬಂಗ್ ಏಕ ಭಗವಾನ್ ನಾಮ ನಾನಕ ಲಬ್ಧಯಂಗ್ ಸಾಧ ಸಂಗ ಕೃಪಾ ಪ್ರಭಂಗ್ ಯಾತ್ ಕತ ತತ ದೃಷ್ಟಂಗ್ ಸ್ವರ್ಗ.

ರೂಪಂ ರಹಂತ ಜನಮಂ ನೇತ ನೇತ ಕಥಂತ ಭೇದ ಊಚ ಮೂಚ ಅಪಾರ ಗೋವಿಂದ ಬಸಂತ ಸಾಧ ಹೃದಯ ಅಚ್ಯುತ ಬುಜಂತ ನಾನಕ ಬಡ ಭಾಗಿ ಹೈ ಉದಯಾನ ಬಸನಂ ಸಂಸಾರಂ ಸನಬಂಧಿ ಸ್ವಾನ ಸ್ಯಾಲ ಖರ ಹೈ ಬಿಕಮ ಸ್ಥಾನ ಮನ ಮೋಹ ಮದ್ರಂ ಮಾ ಅಸಾಧ ಪಂಚ ತಸ್ತರ ಹೀತ ಮೋಹ ಪಯ ಪರಮ ಬ್ರಾಹ್ಮಣಂ ಅಹಂ ಫಾಸ ತೀಕ್ಷಣ ಕಠಿಣ ಪಾವಕ ತೋ ಅಸಾಧ ಘೋರಂ ಅಗಮ ತೀರ ನಯ ಲಂಘನ ಭಜ ಸಾಧ ಸಂಘ ಗೋಪಾಲ ನಾನಕ ಹರ ಚರಣ ಸರಣ ಉದರಣ ಕಿರ್ಪಾ ಕಿರ್ಪಾ ಕ್ರಂತ ಗೋವಿಂದ ಗೋಪಾಲ ಸಗಲಿಂಗ ರೋಗ ಖಂಡನ ಸಾ ಸಂಗೇಣ ಗುಣ ರಮತ ನಾನಕ ಶರಣ ಪೂರ್ಣ ಪರಮೇಶ್ವರ ಶ್ಯಾಮಲಂಗ ಮಧುರ ಮಾನುಖ್ಯಂ ಹೃದಯಂ ಪೂಮ ವೈರಣ ನಿವಂತ ಹುವಂತ ಮಿಥ್ಯ ಚೇತನಂಗ ಸಂತ ಸುವಜನ ಅಚೇತ ಮೂಢಾ ನಾ ಜಾಣಂತ ಕಟಂತ ಸಾಸಾ ನಿತ್ ಪ್ರತ ಛಜಂತ ಮಹಾಸುಂದರೀ ಕಾಯಾ ಕಾಲ ಕನ್ಯಾ ಗ್ರಾಸ್ತೆ ಅಚಂತ ಪುರಖ ಕುಟಂಬ ಲೀಲಾ ನೇತ್ಯಾಸ ವಿಖ್ಯಾ ವಿನೋದ ಪ್ರಮಂತ ಪ್ರಮಂತ ಭೋಜನ ಮಹಾರಯೋ ಶರಣ ನಾನಕ ಕರುಣಾಮಯ ಹೇ ಜೇಬೆ ಹೇ ರಸಗೆ ಮದ್ರ ಪ್ರಿಯಾ ತೋಯಂ ಸತ್ ಹದಂ ಪರಂ ಬಾದಂ ಅವರ್ತಿಥ ಸುಧ ಅಶರಣ ಗೋವಿಂದ ದಾಮೋದರ ಮಾಧವ ಗರ್ಭಂತ ನಾರೀ ಮದೋನ್ಮತ್ತಂ ಬಲವಂತ ಬಲಾದ ಕಾರಣ ಚರಣ ಕಮಲ ನಯ ಪಜಂತ ತರಣ ಸಮಾನ ತಿಗ್ ಜನ್ಮನ ಹೇ ಪಪೀರ್ತ ಗ್ರಸ್ತೆ ಗೋವಿಂದ ಸಿಮರಣ ತೋ

ಕಾಮಂ ಉದರಣ ಕೋಲಸ ಮುಹೂಣ ಲಬ್ಧ್ಯಂ ಸಾ ಸಂಗೇಣ ನಾನಕ ವಡಪಾಗೀ ಪೇಟಂತ ದರ್ಶನ ಸರ್ವದೋಖ ಪರಂ ತ್ಯಾಗಿ ಸರ್ವ ಧರ್ಮ ತಿರಡಂತಣ ಲಬ್ಧೇನ ಸಾ ಸಂಗೇಣ ನಾನಕ ಮಸ್ತಕ ಲಿಖೇಣ ಹೋಯೋ ಹಯ ಹೋವಂತೋ ಹರಣ ಪರಣ ಸಂಪೂರ್ಣ ಸಾಧು ಸತ್ತಮ ಜಾಣೋ ನಾನಕ ಪ್ರೀತ ಕಾರಣ ಸುಖೇಣ ಬಯಣ ರತ್ನ ಅರಚನ ಸುಂಭರಂಗಣ ರೋಗ ಸೋಗ ಪ್ರಯೋಗ ನಾನಕ ಸುಖ ನಾ ಸುಪ್ನ ಪುನಹೇ ಮೊಹಲ್ಲಾ ಪಂಜವಾ ಏಕ ಓಂಕಾರ ಸದ್ಗುರ ಪ್ರಸಾದ ಆದ ಕಲಂ ಅಗಮ